ಅನ್ನಾರ. ಈಗ ದಂಗ್ರಿ ಮಾನ್ಗೆ, ಈಗ ದಂಗ್ರಿ ಮಾನ್ಗೆ ತೊಗಿ ಬಗಲ್ಲ ಆಟಾರ, ತೆಗಿ ಬಗಲ್ಲ ಆಟಾರಾಗ ತೊಗಿ ಬಗಲ್ಲ.